ಸಾಂಶಿಯ ತಾಪಾಯಿ ಮುಕ್ಸುವಾರೋ ಒಮ್ಮೆ ಚಕ ಮಿಸದ ಮರ್ ಜಮ್ಮೆ ಆವೇ ಜಾಯಿ ಮನ್ ಮುಖ ಶಬ್ದ ನಾ ಜಾನನಿ ಜಾಸನ್ ಪಸ ಗವಾಯಿ ಗುರು ಶಿವ ನಾವು ಪಾಯ ಸಚೇ ರಹೇ ಸುಮಾಯಿ ಮನೆ ಗುರು ಪಾಯ ಬಿಚ್ಚು ಆವ ಗವಾಯಿ ಅಂದನ್ ಪತ್ ಕರೇ ಸದಾ ಸಾಚೇ ಕೀ ಲಿ ಬಲಾಯಿ ನಾ ಪದಾರ್ಥ ಮನ್ ಬಸ್ಯಾ ನಾನ್ ಸಹ ಸಬಾಯಿ